0: ಗಗ್ಗ ದೇವರ ದೇವ ಆತ ಕೈಮಿ ತರು ಆತ ಕುಲಾಲ ಸಾಗು ಭಯ ಭಯ ಭಯ ಅರ ಬಿಂತು ತಾವಲರ ಬಿಂತು ತಾವಲರ ಬಿಂತು ತಾವಲಾ ಹೋ
1: ಮಹಾರಾಜ ಮಹಾರಾಜ ಕಾಯ ಝಾಲ ಕಾಯ ಕಾಯಕಿ
0: ಕಾಮ ಕ್ರೋಧ ಬಿಂತು ತಾವಲಾ
1: ಅರೆ ಅರೆ
0: ತಮ ಘಾಮ ಅಂಗಾಶಿ ಆಲಾ
1: ಮಹಾರಾಜ
0: ತ್ಯಾನೆ ಮಾಧಾ ಪ್ರಾಣ ಚಾಲಿಲಾ ಅರವಿಂತು ತಾವಲಾ
1: ಮಹಾರಾಜ
0: ಅರವಿಂತು ತಾವಲಾ
1: ಮಹಾರಾಜ
0: ದೇವರ ದೇವಾ ಕೈಮಿ ತರು ಅರವಿಂತು ತಾವಲ ಅರವಿಂತು ತಾವಲ ಅರವಿಂತು ತಾವಲಾ ಓ ಮನುಷ್ಯ ಇಂಗಳಿ ಅತಿ ದಾರುಣ
1: ಹಾ ಹಾ ಮಂಡ್ಯ ಅತಿ ದಾರುಣ
0: ದಾರುತಾ ಇಂಗಳಿಚಾ ಕಾಯಿ ಸಂಬಂಧ ದಾರುಣ ಮಂಜೆ ಭಯಂಕರ್
1: ಹಾ ಭಯಂಕರ್ ಮಂಜೆ ತೋ ಅಭ್ಯಂಕರ್ ಗಾ
0: ಅಭ್ಯಂಕರ್ ಚಾಹಿ ಸಂಬಂಧ ನಾ ಅಭ್ಯಂಕರ್ ನವೇ ಭಯಂಕರ್ ಮಂಜೆ ಅತಿ ಭಯಂಕರ್
1: ಅತಿ ಭಯಂಕರ್ ಮಂಜೆ
0: ಖೂಬ್ ಭಯಂಕರ್
1: ಅನ್ ಖೂಬ್ ಭಯಂಕರ್ ಮಂಜೆ
0: ಮೈಂದಾಳ ಭಯಂಕರ್
1: ಅನ್ ಮೈಂದಾಳ ಭಯಂಕರ್ ಮಂಜೆ
0: ತುಜ ದಾತ್ ಪಾಡಲ್ಯಾವ ಜೆವಡಾ ತ್ರಾಸ ಹೋಯಿಲ್ ತೆವಡ ಭಯಂಕರ್
1: ಬಾಪ್ ರೇ
0: ಮನುಷ್ಯ ಇಂಗಳಿ ಅತಿ ದಾರುಣ ಮದನಾಂಗಾ ಮಾರಿಲಾ ತಿನ್ನ
1: ತಿನ್ನ ಮಂಜೆ ತ್ಯಾ ಖಾಯಚಾಳಿತ್ಲ್ಯಾ ಗಂಗಿನ
0: ಏ ಗಂಗಿಸ ಇತ ಕಾಯ ಸಂಬಂಧ
1: ಮಗ ತ್ಯಾ ರಂಗಿನ
0: ಕುಣಾತಾಯಿ ಸಂಬಂಧ ಐತಿ ನ ಮಂಜೆ ತ್ಯಾ ಇಂಗಳಿನ
1: ತ್ಯಾ ಇಂಗಳಿನ ಮಹಾರಾಜ ಇಂಗಳಿ ಮಂಜೆ
0: ಮೋಠಾ ವಿಂಚು
1: ಮೋಠಾ ವಿಂಚು ಅಂದಾಜೆ ಕೆವಡಾ
0: ತುಜಾ ಎವಡಾ ಮನುಷ್ಯ ಇಂಗಳಿ ಅತಿ ದಾರುಣ ಮದನಾಂಗ ಮಾರಿಲಾ ತಿನನ್ ಸರ್ವಾಂಗಿ ವೇದನಾ ಜಾಣ ತ್ಯಾ ಇಂಗಳಿಚಿ ಅರವಿಂತು ತಾವಲ
1: ಮಹಾರಾಜ
0: ಅರವಿಂತು ತಾವಲ
1: ಮಹಾರಾಜ
0: ದೇವರ ದೇವಾ ಆತ ಕೈಮಿ ತರು ಆತ ಕುಟಮಿ ದಾವು ಅದಾಯೋ ಅರವಿಂತು ತಾವಲ ಅರವಿಂತು ತಾವಲ ಅರವಿಂತು ತಾವಲ ಹೋ ಯಾ ವಿಂಚವಾಲ ಉತಾರ
1: ಉತಾರ ಗಂಡ ದೋರ ದುಪಾರ್ತಿ ಆರತಿ ಪಂಚಾರತಿ ವಾಜಂತ್ರಿ ಸಂತ್ರಿ ಮಂತ್ರಿ
0: ಅಸಲಾ ಉತಾರ ಚಾಲತ್ ನಾಹಿ
1: ಮಗ ಏ ಗರಂ ಗರಂ ಪಾವಶೇರ್
0: ಕಾಯ್ದೆ
1: ದೂಧ ದೂಧ
0: ಅಸಲಾ ಹಿ ಉತಾರ ಚಾಲತ್ ನಾಹಿ ಯಾ ವಿಂಚವಾಲ ಉತಾರ ತಮೋ ಗುಣ ಮಾಗೆ ಸಾರಾ
1: ತಂಬಾಕು ಅಣಿ ಚುನಾ ಖಾಯ್ಚ ಮಾಗ ಸಾರಾ
0: ಏ ತಂಬಾಕು ಚುನೇತ ಕಾಯ ಕಾಮ ಇತ ತಮೋ ಗುಣ ಮಂಜೆ ಕಾಯ್ ತಮೋ ಗುಣ ಮಂಜೆ ಗರ್ವಾನ ಜರ್ ಛಾತಿಚಾ ಫುಗಾ ಫುಗಲಾ ಅಸೇಲ್ ತರ್ ಪಿನ್ ಲಾವ್ ಥೋಡಿಸಿ ಹವಾ ಕಮಿ ಕರಾ
1: ಮೀ ಮಾರ್ತೋ ಪಿನ್
0: ಯಾ ವಿಂಚವಾಲ ಉತಾರ ತಮೋ ಗುಣ ಮಾಗೆ ಸಾರಾ ಸತ್ವ ಗುಣ ಲಾವ ಅಂಗಾರ ನಿಮಿಂತು ಇಂಗ್ಳಿ ಉತ್ತರೇ ಝರ ಝರ ಅರವಿಂತು ಸಾವಲ
1: ಮಹಾರಾಜ್
0: ಅರವಿಂತು ಸಾವಲ ಸತ್ಯ ಉತಾರ್ಯ ಏನ ಅವಘಾ ಸಾರಿಲಾ ತಮೋ ಗುಣ
1: ಬರ ಝಾಲ
0: ಕಿಂಚಿತ ರಾಹಿಲಿ ಫುಣ ಫುಣ
1: ಅಜೂನ್ ರಾಹಿಲಿ
0: ಶಾಂತ ಕೇಳಿ ಜನಾರ್ದನೆ ಪುಂಡಲೀಕ ವರದ ಶ್ರೀ ಜ್ಞಾನದೇವ್ ಪಂಢರಿನಾಥ್ ಮಹಾರಾಜ್ ಕಿ ಜಯ.
2: ಆತಾ ಐಕೂಯಾ डॉक्टर सदाशिव जावडेकर यांची गीतरचना, संगीत आशीष केसकर आणि स्वर आनंद भाटे यांचा.